ಪುರಾತನ ರಚನರು ಎಥಿಲೆ ಶಿಲ್ಪಿ ಶರದ್ ಸುತ್ವಣೆ, ಪರವರ್ತಿ ಶಿಲ್ಪಿ ತೃಪ್ತಿ ದಾಸ್. ಶಿಲ್ಪಿಙ್କ କଣ୍ଠରେ ଶୁଣନ୍ତୁ ରଘୁନାଥ ପୃଷ୍ଟିଙ୍କ ରଚନା.